ಕಾಲಾಯ ನಮಃ, ಓಂ ಕೃತ್ತಿವಾಸಸೇ ನಮಃ, ಓಂ ಸುಭಗಾಯ ನಮಃ, ಓಂ ಪ್ರಣವಾತ್ಮಕಾಯ ನಮಃ, ಓಂ ಉನ್ನಧ್ರಾಯ ನಮಃ.

ಸರ್ವಭೂತಾಯ ನಮಃ ಓಂ ಕರ್ತ್ರೇ ನಮಃ ಓಂ ಸರ್ವಬಂಧ ವಿಮೋಚನಾಯ ನಮಃ ಓಂ ವ್ಯವಸಾಯಾಯ ನಮಃ ಓಂ ವ್ಯವಸ್ಥಾನಾಯ ನಮಃ ಓಂ ಸ್ಥಾನದಾಯ ನಮಃ ಓಂ ಜಗದಾದಿಜಾಯ ನಮಃ ಓಂ ಗುರುದಾಯ ನಮಃ ಓಂ ಲಲಿತಾಯ ನಮಃ ಓಂ ಭೇದಾಯ ನಮಃ ಓಂ ಭಾವಾತ್ಮನೇ ಆತ್ಮನಿ ಸಂಸ್ಥಿತಾಯ ನಮಃ ಓಂ ವೀರೇಶ್ವರಾಯ ನಮಃ ಓಂ ವೀರಭದ್ರಾಯ ನಮಃ ಓಂ ವೀರಾಸನ ವಿಧಯೇ ನಮಃ.

ವಿದನ್ ಶ್ಯೇನೋ ಭೂತ್ವಾ ಪರ ಆಪತ ಯಜಮಾನಸ್ಯ ಗ್ರಹಾನ್ ಗಚ್ಚತನ್ನೌ ಸಗ್ಗಸ್ಕೃತಂ ನಮೋ ಮಿತ್ರಸ್ಯ ವರುಣಸ್ಯ ಚಕ್ಷಾಸೇ ಮಹೋ ದೇವಾಯ ತದೃತಜ್ಞ ಸಾಪರ್ಯತ ದೂರೇ ದೃಶೇ ದೇವಜ ಆತಾಯ ಕೇತವೇ ದಿವಸ್ಪುತ್ರಾಯ ಸೂರ್ಯಾಯ ಶಜ್ಞ ಸತ ವರುಣಸ್ಯೋತ್ತಂಭಾ ನಮಸಿ ವರುಣಸ್ಯ ಸ್ಕಂಭ ಸರ್ಜಾನೀಸ್ಥಃ ವರುಣಸ್ಯ ರತಸದನ್ಯಸಿ ವರುಣಸ್ಯ ರತಸದಾ ನಮಸಿ ವರುಣಸ್ಯ

ಸುಭಕ್ಷಿತ್ತಮೇಷ್ವಾಹರಾಯ ಮಧುಸ್ಥಮಾಧವಸ್ಥ ಪುತ್ರ ಪ್ರಜುತಿಶ್ಚನ ಭಕ್ಷ ಭಕ್ಷ ಪ್ರೇಯಸ್ವಾಗ್ಯರ್ಚನ ಭಕ್ಷ ಭಕ್ಷ ಸೋಪಜಾಮೇ ಭಾಗ್ಯ ಸ್ವಾ ಇಂದ್ರಾಗ್ನಿ ಮಾರ್ಗಂ ಸುರಂಗೇ ಅಭಿರನ್ನ ಭೋಲೇಣ್ಯಂ.

ಸಮಸೋರಸಂ ಮನ್ನಾರಿವಾಸಂತೆ ಕವಯಸ್ತು ಯಜ್ಞಾಃ ಉಪಜಾಪತಿ ಸೋಮೇಂದ್ರಾಯತ್ತಾ ಮರುತ್ಪದೇ ಶಯಾವೃಂದಾಯತ್ತಾ ಮರುತ್ಪದೇ ಮರುತ್ಪಾಂದ್ರಭಾರಣಾಧಿಪಾತೋ ಮರುತ್ವಸಂವತಾಯ ಆಹರಿಂಜಸ್ತ ಯಥೇ ಮಧ್ಯಭೋನ್ಯಂತಕಂ ರಾಜ

0: Dear listeners of Shaivam.org, the following is Gangadhara Ashtakam, presented by Dr. M. Gokulakrishna Iyer.
1: Maulau Ganga Shashankau, Karacharanatale Shitalanga Bhujangaha, Vame Bhage Dayardra, Himagiritanaya Chandanam Sarvagatre, Itham Shitam Prabhutam, Tavakanaka Sabha Nathavodhum Kvashaktihi, चित्ते निर्वेद तप्ते यदि भवति न ते नित्यवासो मदीये गांगम वारी मनोहारी मुरारी चरणच्युतम् त्रिपुरारी शिरश्चारी पापहारी पुनातु माम् श्रीमत् क्षीरतरंगिणी तटगते पुण्ये विरिंचेफ पुरे नित्यम सन्निहितम् किलाकलयितुम् क्षीराभिषेकादरम् श्रीगारुत्मत वल्लिका सहचरम् मार्गे सहायम् नृणाम् ಶ್ರೀಮದ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ತೃತೀಯ ಶ್ಲೋಕಃ. ಅಸ್ಮಿನ್ ಶ್ಲೋಕೆ ದ್ವೇ ಕಥೆ ಕಥಿತೆ. ಪ್ರಥಮಾ ಕಥಾ ಮಾರ್ಕಂಡೇಯ ವೃತ್ತಾಂತಃ, ದ್ವಿತೀಯ ಕಥಾ ಸುದರ್ಶನ ಚಕ್ರ ಪ್ರಾಪ್ತ್ಯರ್ಥಂ ಭಗವತಾ ಹರಿಣಾಕೃತಂ ಶಿವಾರಾಧನಂ. ಶ್ಲೋಕಸ್ಯಾಸ್ಯ ಪ್ರಥಮ ದ್ವಿತೀಯಯೋಃ ಪಾದಯೋಃ ಯಮದೇವತರ್ಜನರೂಪಾಂ ಆರ್ತಿಮಾಪದ್ಯಮಾನಸ್ಯ ಮಾರ್ಕಂಡೇಯಸ್ಯ ಮುನೇಃ ಆರ್ತಿಹಂತಾರಂ ಮೃತ್ಯುಂಜಯಂ ದೇವಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಏವಂ ಭವತಿ ಶ್ಲೋಕಃ. ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದ ಧ್ಯಾನೈಕ ಭಕ್ತಂ ಮುನಿ ಮಾರ್ಕಂಡೇಯಮಪಾಲಯತ್ ಕರುಣಯಾ ಲಿಂಗಾದ್ವಿನಿರ್ಗತ್ಯಯಃ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಭೀಷ್ಟಂ ರಥಾಂಗಂ ದದೌ. ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅನ್ವಯಃ ಏವಂ ಭವತಿ, ಯಃ ಲಿಂಗಾತ್ ವಿನಿರ್ಗತ್ಯ ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದ ಧ್ಯಾನೈಕ ಭಕ್ತಂ ಮುನಿಂ ಮಾರ್ಕಂಡೇಯಂ ಕರುಣಯಾ ಅಪಾಲಯತ್. ಯಶ್ಚ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಅಭೀಷ್ಟಂ ರಥಾಂಗಂ ದದೌ. ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಶ್ಲೋಕಸ್ಯಾಸ್ಯ ಪ್ರಥಮ ದ್ವಿತೀಯಯೋಃ ಪಾದಯೋಃ ಪ್ರಯುಕ್ತಃ ಏಕೈಕೋಪಿ ಶಬ್ದಃ ಪದ್ಮಪುರಾಣಸ್ಯ ಉತ್ತರಖಂಡಸ್ಯ ಷಟ್ತ್ರಿಂಶದುತ್ತರದ್ವಿಶತತಮಾಧ್ಯಾಯಸ್ಯ ಕತಿಪಯ ಶ್ಲೋಕಾನಾಂ ಸಾರಃ. ಪದ್ಮಪುರಾಣಸ್ಯ ಉತ್ತರಖಂಡೇ ಪ್ರತಿಪಾದಿತಂ ಶಂಕರಕೃತಂ ಮಾರ್ಕಂಡೇಯಾನುಗ್ರಹಂ ಸಂಗೃಹಂತಿ. ಯಃ ನಿಜಪದ ಧ್ಯಾನೈಕಭಕ್ತಂ ಮಾರ್ಕಂಡೇಯಂ ಮುನಿಂ ಕರುಣಯಾ ಅಪಾಲಯತ್ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಯಃ ಯಮಪಾಶಗೃಹೀತ ಮಾರ್ಕಂಡೇಯಾಲಿಂಗಿತಃ ಲಿಂಗಃ ನಿಜಪದ ಧ್ಯಾನೈಕಭಕ್ತಂ ಸ್ತವನಕರಣೋದ್ಯತಂ ಇತ್ಯರ್ಥಃ. ಮಾರ್ಕಂಡೇಯಂ ಮುನಿಂ ಶಂಕರಾನುಗ್ರಹೇಣ ಮುದ್ಗಲಮುನಿಕನ್ಯಾಯಾಂ ಮರುದ್ವತ್ಯಾಂ ಜಾತಂ ಮೃಕಂಡೋರ್ ಮುನೇಃ ಷೋಡಶಾಬ್ದ ಪರಿಮಿತಾಯುಷಂ ಸರ್ವಗುಣೋತ್ಕೃಷ್ಟಂ ಚ ಸೂನುಂ ಕರುಣಯಾ ತದ್ದುಃಖ ಪ್ರಹಾಣೇಚ್ಛಯಾ ಅಪಾಲಯತ್ ಮೃತ್ಯುಪಾಶಾತ್ ಅರಕ್ಷತ್ ತತ್ಪಾಲನ ಪ್ರಕಾರಮಾಹುಃ. ಲಿಂಗಾದ್ವಿನಿರ್ಗತ್ಯ ಮೃತ್ಯುಂ ವಕ್ಷಸಿ ತಾಡಯನ್ ಇತಿ. ಲಿಂಗಾತ್ ಆತ್ಮೀಯೇನೈವ ನಾಮ್ನಾ ಸ್ಥಾಪಯಿತ್ವಾ ತೇನ ಪೂಜಿತಾಲ್ಲಿಂಗಾತ್ ವಿನಿರ್ಗತ್ಯ ಆವಿರ್ಭೂಯ ಮೃತ್ಯುಂ ಯಮಂ ವಕ್ಷಸಿ ತಾಡಯನ್. ಪದ್ಮಪುರಾಣೇ ಉತ್ತರಖಂಡೇ ಮಾಘಮಾಸ ಮಾಹಾತ್ಮ್ಯೇ ವಸಿಷ್ಠದಿಲೀಪ ಸಂವಾದೆ ಷಟ್ತ್ರಿಂಶದುತ್ತರ ದ್ವಿಶತತಮಾಧ್ಯಾಯೇ ಮಾರ್ಕಂಡೇಯ ವೃತ್ತಾಂತಃ ಕಥಿತಃ. ತತ್ಕಥಾಯಾಃ ಪೂರ್ವರಂಗ ಪ್ರಸ್ತಾವನಾರ್ಥಂ ಮೃಕಂಡುನಾಮ್ನಃ ಮೃಗಶಂಕುಮುನಿಪುತ್ರಸ್ಯ ವೃತ್ತಾಂತಂ ವಕ್ತಿ ಭಗವಾನ್ ವಸಿಷ್ಠಃ. ಮೃಕಂಡುಃ ಉವಾಸ ಸುಚಿರಂ ಕಾಲಂ ಕಾಶ್ಯಾಮೇವ ಮಹಾಮನಃ ತಸ್ಯ ಪುತ್ರೋ ಮಹಾತೇಜಃ ಮಾರ್ಕಂಡೇಯ ಇತಿ ಶ್ರುತಃ. ಪ್ರಸಾದಾದೇವ ರುದ್ರಸ್ಯ ಮರುದ್ವತ್ಯಾಮಜಾಯತ ಮಾರ್ಕಂಡೇಯೋ ಮುನಿಶ್ರೀಮಾನ್ ಆರಾಧ್ಯ ತಪಸಾ ಶಿವಂ ದೀರ್ಘಮಾಯುಶಿವಾಲ್ಲಬ್ಧ್ವಾ ದದರ್ಶ ಪ್ರಲಯಾನ್ ಬಹೂನ್ ಅನಪತ್ಯೋ ಮೃಕಂಡುಶ್ಚ ಭಾರ್ಯಯಾಸ ಮಹಾಮುನಿಃ ಶಂಕರಂ ತೋಷಯಾಮಾಸ ತಪಸಾ ನಿಯಮೇನ ಚ ತುಷ್ಟಶ್ಚಾಹ ಪಿನಾಕೀತಂ ಭಾರ್ಯಯಾ ಸಹಿತಂ ಮುನಿಂ ಇತಿ. ತದಾರಾಧನತುಷ್ಟಃ ಭಗವಾನ್ ಶ್ರೀ ಶಂಕರಃ ತಯಃ ಪುರಸ್ತಾತ್ ಪ್ರಾದುರ್ಭೂಯ ಕೀದೃಶಂ ಪುತ್ರಂ ಇಚ್ಛಸೀತಿ ಪೃಷ್ಟ್ವಾ ತದಭೀಷ್ಟಂ ಚಿರಾಯುಷಂ ಗುಣವಂತಂ ಚ ಪುತ್ರಂ ದದಾವಿತ್ಯಾಹ ಕಿಮಿಹೇಚ್ಛಸಿ ಪುತ್ರಂ ತ್ವಂ ನಿರ್ಗುಣಂ ಚಿರಜೀವಿನಂ ಆಹೋಸ್ವಿದೇಕಂ ಸಗುಣಂ ಸರ್ವಜ್ಞಂ ಷೋಡಶಾಬ್ದಿಕಂ. ವಸಿಷ್ಠ ಉವಾಚ ಇತ್ಯುಕ್ತ ಸೋಪಿ ಧರ್ಮಾತ್ಮ ನಾಹಮಿಚ್ಛಾಮಿ ನಿರ್ಗುಣಂ ಅಲ್ಪಾಯುರಪಿ ಪುತ್ರೋ ವಾ ಸರ್ವಜ್ಞೋಸ್ತು ಜಗತ್ಪತೆ. ಶ್ರೀ ಶಂಕರ ಉವಾಚ ತರ್ಹಿ ಮೇ ಭವಿತಾ ಪುತ್ರಃ ಷೋಡಶಾಯುಸ್ಸುಧಾರ್ಮಿಕಃ ಸರ್ವಜ್ಞೋ ಗುಣವಾನ್ ಲೋಕೆ ಕೀರ್ತಿಮಾನ್ ಜ್ಞಾನಸಾಗರಃ. ಭಾರ್ಯಾ ತಸ್ಯ ಚಿರಾದಾಸೀತ್ ಅಂತರ್ವತ್ನೀ ಮರುದ್ವತಿ ತನಯಸ್ತಪನಾಕಾರಃ ಮರುದ್ವತ್ಯಾಮಜಾಯತ ಇತಿ. ತದನು ಭಗವತ್ಪ್ರಸಾದಾತ್ ಜಾತಸ್ಯ ತಸ್ಯ ಪುತ್ರಸ್ಯ ಸರ್ವಮಪಿ ವೈದಿಕಂ ಸಂಸ್ಕಾರಂ ಯಥಾವಿಧಿ ಚಕ್ರೆ ಇತ್ಯಾಹ. ಜಾತಕರ್ಮ ಸ್ವಯಂ ಚಕ್ರೆ ವೇದವ್ಯಾಸೋ ಮಹಾಮುನಿಃ ನಾಮಕರ್ಮ ತತಶ್ಚಕ್ರೆ ಮುನಿರೇಕಾದಶೇಹನಿ ಉಪಾಕರ್ಮ ತತಃ ಕೃತ್ವಾ ವೇದಮಧ್ಯಾಪಯತ್ಸುಧೀಃ ಇತಿ. ಅಥ ಗಚ್ಛತಾ ಕಾಲೇನ ಮಾರ್ಕಂಡೇಯಸ್ಯ ಅಂತ್ಯೇಕಾಲೇ ಸಂಪ್ರಾಪ್ತೆ ಸತಿ ತತ್ ಪಿತ್ರೋಃ ಶೋಕದಶಾಂ ತಯೋಃ ತಾದೃಶ ದಶಾದರ್ಶನೇನ ತಸ್ಯ ಮಾರ್ಕಂಡೇಯಸ್ಯ ಅಗ್ರಿಮಾಂ ಪ್ರವೃತ್ತಿಮಾಹ. ಸಂಪ್ರಾಪ್ತೆ ಷೋಡಶೇಬ್ದೇ ತು ಮಾರ್ಕಂಡೇಯಸ್ಯ ಧೀಮತಃ ಮೃಕಂಡುಃ ಶೋಕಧೀನಾತ್ಮ ವಿಲಲಾಪಾಕುಲೇಂದ್ರಿಯಃ ಮಾರ್ಕಂಡೇಯೋಪಿ ತಂ ದೃಷ್ಟ್ವಾ ವಿಲಪಂತಂ ಸುದುಃಖಿತಂ. ಮೃಕಂಡುರುವಾಚ ತವ ಹೇತೋರಹಂ ವತ್ಸ ಶೋಚಾಮಿ ಶೃಣುಮೇ ವಚಃ ಆಯು ಷೋಡಶ ವರ್ಷಾಣಿ ತವ ದತ್ತಂ ಪಿನಾಕಿನ ಸಕಾಲೋಯಮಿಹ ಪ್ರಾಪ್ತಃ ತಸ್ಮಾತ್ ಶೋಚಾಮಿ ನಂದನ. ವಸಿಷ್ಠ ಉವಾಚ ಪಿತ್ರೇತಿ ಕಥಿತಂ ಶ್ರುತ್ವಾ ಮಾರ್ಕಂಡೇಯೋ ಬ್ರವೀದಿತಿ ಮನ್ನಿಮಿತ್ತಃ ಪಿತಶೋಕಂ ಕದಾಚಿದಪಿ ಮಾ ಕೃತಃ ಯತಿಷ್ಯಾಮಿ ತಥಾ ತಾತ ಯಥಾಯಾಸ್ಯಾಂ ಯಮರ್ತ್ಯತಾಂ. ಸಮಾರಾಧ್ಯ ಮಹಾದೇವಂ ವಾಂಛಿತಾರ್ಥ ಪ್ರದಂ ಶಿವಂ ಮೃತ್ಯುಂಜಯಂ ವಿರೂಪಾಕ್ಷಂ ಸರ್ವಜ್ಞಂ ಸರ್ವದಂ ಸತಂ ಕಾಲಕಾಲಂ ಮಹಾಕಾಲಂ ಕಾಲಕೂಟ ವಿಶಾಶಿನಂ. ಇತಿ ಶ್ರುತ್ವಾ ವಚಸ್ತಸ್ಯ ಪಿತರಾವತಿ ಹರ್ಷಿತೌ ಸರ್ವಂ ಶೋಕಂ ಪರಿತ್ಯಜ್ಯ ಪ್ರಹೃಷ್ಟಾ ವಿದಮೂಚತುಃ ಪಿತರಾವೂಚತುಃ ತದ್ಗಚ್ಛ ಶರಣಂ ತಾತ ನಾತಃ ಪರತರಂ ಹಿತಂ. ವಸಿಷ್ಠ ಉವಾಚ ಪಿತ್ರೋರನುಜ್ಞಾಂ ಸಂಪ್ರಾಪ್ಯ ದಕ್ಷಿಣಾರ್ಣವರೋಧಸಿ ಲಿಂಗಂ ಸಂಸ್ಥಾಪ್ಯ ವಿಧಿವತ್ ಮಾರ್ಕಂಡೇಯೋ ನಿಜಾಹ್ವಯಂ ಪೂಜಿತಶ್ಚ ಮಹಾಭಕ್ತ್ಯ ಮಾರ್ಕಂಡೇಯೇನ ಶಂಕರಃ ಇತಿ. ಮೃತ್ಯುಕಾಲೇ ಶಿವಪೂಜಾನಿರತಂ ತಂ ಮಾರ್ಕಂಡೇಯಂ ಕಾಲಃ ಹಂತುಂ ಪ್ರಚಕ್ರಮೇ ತೇನ ಯೂನಾ ವಾರಿತಸ್ಯಾಪಿ ತಸ್ಯ ಕಾಲಸ್ಯ ಪ್ರವೃತ್ತಿಮಾಹ. ಶಿವಪೂಜಾ ಪ್ರಸಕ್ತಂ ಚ ತದ್ದಿನೇ ಸ್ತೋತುಮುದ್ಯತಂ ಆಜಗಾಮತಮುದ್ದಿಶ್ಯ ಕಾಲೋ ಮೃತ್ಯುಸಹಾಯವಾನ್ ವೃತರಕ್ತಾಂತನಯನಃ ಸರ್ಪವೃಶ್ಚಿಕ ರೋಮವಾನ್ ದಂಷ್ಟ್ರಾಕ.

ಆರಿ ರತ್ನಧಾತಮಃ ರತ್ನಧಾತಮ ಇತಿ ರತ್ನಧಾತಮಃ ಯ ಇಂದ್ರಾಯ ಇಂದ್ರಾಯ ವಚೋಯುಜಾ ವಚೋಯುಜಾ ತತಕ್ಷುಃ ವಚೋಯುಜೇತಿ ವಚಃ ಯುಜಾ ತತಕ್ಷುರ್ಮನಸಾ.

ವಿದನ್ ಶ್ಯೇನೋ ಭೂತ್ವಾ ಪರ ಆಪತ ಯಜಮಾನಸ್ಯ ಗ್ರಹಾನ್ ಗಚ್ಚತನ್ನೌ ಸಗ್ಗಸ್ಕೃತಂ ನಮೋ ಮಿತ್ರಸ್ಯ ವರುಣಸ್ಯ ಚಕ್ಷಾಸೇ ಮಹೋ ದೇವಾಯ ತದೃತಜ್ಞ ಸಾಪರ್ಯತ ದೂರೇ ದೃಶೇ ದೇವಜಾ ಆತಾಯ ಕೇತವೇ ದಿವಸ್ಪುತ್ರಾಯ ಸೂರ್ಯಾಯ ಶಜ್ಞ ಸತ ವರುಣಸ್ಯೋತ್ತಂಭಾ ನಮಸಿ ವರುಣಸ್ಯ ಸ್ಕಂಭ ಸರ್ಜಾನೀ ಸ್ಥಃ ವರುಣಸ್ಯ ರತ ಸದನ್ಯಸಿ ವರುಣಸ್ಯ ರತ ಸದಾ ನಮಸಿ ವರುಣಸ್ಯ ಋತ ಸದಾ ನೀಮಾಸೀದ ಯಾತೇ ಧಾಮಾನಿ ಹವಿಷಾ ಯಜಂತಿ ತಾತೇ ವಿಶ್ವಾ ಪರಿಭೂರಸ್ತು ಯಜ್ಞಂ ಗಯಸ್ಫಾನಃ ಪ್ರತರಾನಃ ಸುವೀರೋ ವೀರಃ ಪ್ರಚಾರಾಸೋ ಮಧುರ್ಯಾನ್ ಇತಿ ಚತುರ್ಧೋ

0: ಸಾಂಬಶಿವಾರ್ಪಣಮಸ್ತು ಶ್ರೀಮತಿ ಗೌರಿ ಸಮೇತ ಸಾಂಬಶಿವಾರ್ಪಣಮಸ್ತು ಶ್ರೀಮತಿ ಗಾಯತ್ರಿ ಸಮೇತ ಸಾಂಬಶಿವಾರ್ಪಣಮಸ್ತು ಕರಚರಣಕೃತಂ ವಾಕ್ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಪರಾದಂ ವಿಹಿತಂ ಅವಿಹಿತಂ ವಾ ಸರ್ವಂ ಏತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಂಧವಾ ಶಿವ ಭಕ್ತಾಂಶ್ಚ ಸ್ವದೇಶೋ ಭುವನತ್ರಯಂ ಸಾಂಬಶಿವಾಯ ನಮಃ ಸಾಂಬಶಿವಾಯ ನಮಃ ಸಾಂಬಶಿವಾಯ ನಮಃ ಹರ ಓಂ ದತ್ಸತ್
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
2: ಓಂ ನಮಃ ಶಿವಾಯ.

0: Dear listeners of Shaivam.org, the following is Gangadhar Ashtakam, presented by Dr. M. Gokulakrishna Iyer.
1: Maulav Ganga Shashankav, Karacharanatale Shitalanga Bhujangaha, Vame Bhage Dayardra, Himagiritanaya Chandanam Sarvagatre, Itham Shitam Prabhutam, Tavakanaka Sabha Nathavodham Kvashaktihi, Chitte Nirveda Tapte, Yadi Bhavati Nate Nityavaso Madiye, Gangam Vari Manohari Murari Charanachyutam, Tripurari Shirashchari Papahari Punatumam, Shrimat Kshiratarangini Tatagate, Punye Virinchef Pure, Nityam Sannihitam Kilakalayitum, Kshirabhishekadaram, Shrigarutmata Vallika Sahacharam, Marge Sahayam Drunam, Shrimat Dikshita Vipradaivatavaram, Sanchintaye Shankaram, Shrimat Appaya Dikshitendra Rachitasya, Gangadharashtakasya, Tritiya Shlokaha. Asmin Shloke, Dve Kathe Kathite, Prathama Katha, Markandeya Vrittantaha, Dvitiya Katha, Sudarshana Chakra Praptyartham, Bhagavata Harina Kritam, Shivaradhanam. ಶ್ಲೋಕಸ್ಯಾಸ್ಯ ಪ್ರಥಮ ದ್ವಿತೀಯಯೋಃ ಪಾದಯೋಃ ಯಮದೇವತರ್ಜನರೂಪಾಂ ಆರ್ತಿಮಾಪದ್ಯಮಾನಸ್ಯ ಮಾರ್ಕಂಡೇಯಸ್ಯ ಮುನೇಃ ಆರ್ತಿಹಂತಾರಂ ಮೃತ್ಯುಂಜಯಂ ದೇವಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಏವಂ ಭವತಿ ಶ್ಲೋಕಃ. ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದ ಧ್ಯಾನೈಕ ಭಕ್ತಂ ಮುನಿಂ ಮಾರ್ಕಂಡೇಯಮಪಾಲಯತ್ ಕರುಣಯಾ ಲಿಂಗಾದ್ವಿನಿರ್ಗತ್ಯಯಃ. ನೇತ್ರಾಂಭೋಜ ಸಮರ್ಪಣೇನ ಹರಯೇ ಭೀಷ್ಟಂ ರಥಾಂಗಂ ದದೌ. ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಹಿ ಇತಿ. ಅನ್ವಯಃ ಏವಂ ಭವತಿ, ಯಃ ಲಿಂಗಾತ್ ವಿನಿರ್ಗತ್ಯ ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದ ಧ್ಯಾನೈಕ ಭಕ್ತಂ ಮುನಿಂ ಮಾರ್ಕಂಡೇಯಂ ಕರುಣಯಾ ಅಪಾಲಯತ್. ಯಶ್ಚ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಅಭೀಷ್ಟಂ ರಥಾಂಗಂ ದದೌ. ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಶ್ಲೋಕಸ್ಯಾಸ್ಯ ಪ್ರಥಮ ದ್ವಿತೀಯಯೋಃ ಪಾದಯೋಃ ಪ್ರಯುಕ್ತಃ ಏಕೈಕೋಪಿ ಶಬ್ದಃ ಪದ್ಮಪುರಾಣಸ್ಯ ಉತ್ತರಖಂಡಸ್ಯ ಷಟ್ತ್ರಿಂಶದುತ್ತರದ್ವಿಶತತಮಾಧ್ಯಾಯಸ್ಯ ಕತಿಪಯ ಶ್ಲೋಕಾನಾಂ ಸಾರಃ. ಪದ್ಮಪುರಾಣಸ್ಯ ಉತ್ತರಖಂಡೇ ಪ್ರತಿಪಾದಿತಂ ಶಂಕರಕೃತಂ ಮಾರ್ಕಂಡೇಯಾನುಗ್ರಹಂ ಸಂಗೃಹಂತಿ. ಯಃ ನಿಜಪದ ಧ್ಯಾನೈಕ ಭಕ್ತಂ ಮಾರ್ಕಂಡೇಯಂ ಮುನಿಂ ಕರುಣಯಾ ಅಪಾಲಯತ್ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಯಃ ಯಮಪಾಶಗೃಹೀತ ಮಾರ್ಕಂಡೇಯಾಲಿಂಗಿತಃ ಲಿಂಗಃ ನಿಜಪದ ಧ್ಯಾನೈಕ ಭಕ್ತಂ ಸ್ತವನಕರಣೋದ್ಯತಂ ಇತ್ಯರ್ಥಃ. ಮಾರ್ಕಂಡೇಯಂ ಮುನಿಂ ಶಂಕರಾನುಗ್ರಹೇಣ ಮುದ್ಗಲಮುನಿಕನ್ಯಾಯಾಂ ಮರುದ್ವತ್ಯಾಂ ಜಾತಂ ಮೃಕಂಡೋರ್ ಮುನೇಃ ಷೋಡಶಾಬ್ದ ಪರಿಮಿತಾಯುಷಂ ಸರ್ವಗುಣೋತ್ಕೃಷ್ಟಂ ಚ ಸೂನುಂ ಕರುಣಯಾ ತದ್ದುಃಖ ಪ್ರಹಾಣೇಚ್ಛಯಾ ಅಪಾಲಯತ್ ಮೃತ್ಯುಪಾಶಾತ್ ಅರಕ್ಷತ್ ತತ್ಪಾಲನ ಪ್ರಕಾರಮಾಹುಃ. ಲಿಂಗಾದ್ವಿನಿರ್ಗತ್ಯ ಮೃತ್ಯುಂ ವಕ್ಷಸಿ ತಾಡಯನ್ ಇತಿ. ಲಿಂಗಾತ್ ಆತ್ಮೀಯೇನೈವ ನಾಮ್ನಾ ಸ್ಥಾಪಯಿತ್ವಾ ತೇನ ಪೂಜಿತಾಲ್ಲಿಂಗಾತ್ ವಿನಿರ್ಗತ್ಯ ಆವಿರ್ಭೂಯ ಮೃತ್ಯುಂ ಯಮಂ ವಕ್ಷಸಿ ತಾಡಯನ್. ಪದ್ಮಪುರಾಣೇ ಉತ್ತರಖಂಡೇ ಮಾಘಮಾಸ ಮಾಹಾತ್ಮ್ಯೇ ವಸಿಷ್ಠದಲೀಪ ಸಂವಾದೆ ಷಟ್ತ್ರಿಂಶದುತ್ತರ ದ್ವಿಶತತಮಾಧ್ಯಾಯೇ ಮಾರ್ಕಂಡೇಯ ವೃತ್ತಾಂತಃ ಕಥಿತಃ. ತತ್ಕಥಾಯಾಃ ಪೂರ್ವರಂಗ ಪ್ರಸ್ತಾವನಾರ್ಥಂ ಮೃಕಂಡುನಾಮ್ನಃ ಮೃಗಶಂಕುಮುನಿಪುತ್ರಸ್ಯ ವೃತ್ತಾಂತಂ ವಕ್ತಿ ಭಗವಾನ್ ವಸಿಷ್ಠಃ. ಮೃಕಂಡುಃ ಉವಾಸ ಸುಚಿರಂ ಕಾಲಂ ಕಾಶ್ಯಾಮೇವ ಮಹಾಮನಃ ತಸ್ಯ ಪುತ್ರೋ ಮಹಾತೇಜಃ ಮಾರ್ಕಂಡೇಯ ಇತಿ ಶ್ರುತಃ. ಪ್ರಸಾದಾದೇವ ರುದ್ರಸ್ಯ ಮರುದ್ವತ್ಯಾಮಜಾಯತ ಮಾರ್ಕಂಡೇಯೋ ಮುನಿಶ್ರೀಮಾನ್ ಆರಾಧ್ಯ ತಪಸಾಶಿವಂ ದೀರ್ಘಮಾಯುಶಿವಾಲ್ಲಬ್ಧ್ವಾ ದದರ್ಶ ಪ್ರಲಯಾನ್ ಬಹೂನ್ ಅನಪತ್ಯೋ ಮೃಕಂಡುಶ್ಚ ಭಾರ್ಯಯಾಸ ಮಹಾಮುನಿಃ ಶಂಕರಂ ತೋಷಯಾಮಾಸ ತಪಸಾ ನಿಯಮೇನ ಚ ತುಷ್ಟಶ್ಚಾಹ ಪಿನಾಕೀತಂ ಭಾರ್ಯಯಾ ಸಹಿತಂ ಮುನಿಂ ಇತಿ. ತದಾರಾಧನತುಷ್ಟಃ ಭಗವಾನ್ ಶ್ರೀಶಂಕರಃ ತಯಃ ಪುರಸ್ತಾತ್ ಪ್ರಾದುರ್ಭೂಯ ಕೀದೃಶಂ ಪುತ್ರಂ ಇಚ್ಛಸೀತಿ ಪೃಷ್ಟ್ವಾ ತದಭೀಷ್ಟಂ ಚಿರಾಯುಷಂ ಗುಣವಂತಂ ಚ ಪುತ್ರಂ ದದಾವಿತ್ಯಾಹ. ಕಿಮಿಹೇಚ್ಛಸಿ ಪುತ್ರಂ ತ್ವಂ ನಿರ್ಗುಣಂ ಚಿರಜೀವಿನಂ ಆಹೋಸ್ವಿದೇಕಂ ಸಗುಣಂ ಸರ್ವಜ್ಞಂ ಷೋಡಶಾಬ್ದಿಕಂ. ವಸಿಷ್ಠ ಉವಾಚ ಇತ್ಯುಕ್ತ ಸೋಪಿ ಧರ್ಮಾತ್ಮ ನಾಹಮಿಚ್ಛಾಮಿ ನಿರ್ಗುಣಂ ಅಲ್ಪಾಯುರಪಿ ಪುತ್ರೋ ವಾ ಸರ್ವಜ್ಞೋಸ್ತು ಜಗತ್ಪತೆ. ಶ್ರೀಶಂಕರ ಉವಾಚ ತರ್ಹಿ ಮೇ ಭವಿತಾ ಪುತ್ರಃ ಷೋಡಶಾಯುಃ ಸುಧಾರ್ಮಿಕಃ ಸರ್ವಜ್ಞೋ ಗುಣವಾನ್ಲೋಕೆ ಕೀರ್ತಿಮಾನ್ ಜ್ಞಾನಸಾಗರಃ. ಭಾರ್ಯಾ ತಸ್ಯ ಚಿರಾದಾಸೀತ್ ಅಂತರ್ವತ್ನೀ ಮರುದ್ವತಿ ತನಯಸ್ತಪನಾಕಾರಃ ಮರುದ್ವತ್ಯಾಮಜಾಯತ ಇತಿ. ತದನು ಭಗವತ್ಪ್ರಸಾದಾತ್ ಜಾತಸ್ಯ ತಸ್ಯ ಪುತ್ರಸ್ಯ ಸರ್ವಮಪಿ ವೈದಿಕಂ ಸಂಸ್ಕಾರಂ ಯಥಾವಿಧಿ ಚಕ್ರೆ ಇತ್ಯಾಹ. ಜಾತಕರ್ಮ ಸ್ವಯಂ ಚಕ್ರೆ ವೇದವ್ಯಾಸೋ ಮಹಾಮುನಿಃ ನಾಮಕರ್ಮ ತತಶ್ಚಕ್ರೆ ಮುನಿರೇಕಾದಶೇಹನಿ ಉಪಾಕರ್ಮ ತತಃ ಕೃತ್ವಾ ವೇದಮಧ್ಯಾಪಯತ್ಸುಧೀಃ ಇತಿ. ಅಥ ಗಚ್ಛತಾ ಕಾಲೇನ ಮಾರ್ಕಂಡೇಯಸ್ಯ ಅಂತ್ಯೇ ಕಾಲೇ ಸಂಪ್ರಾಪ್ತೆ ಸತಿ ತತ್ ಪಿತ್ರೋ ಶೋಕದಶಾಂ ತಯೋ ತಾದೃಶ ದಶಾದರ್ಶನೇನ ತಸ್ಯ ಮಾರ್ಕಂಡೇಯಸ್ಯ ಅಗ್ರಿಮಾಂ ಪ್ರವೃತ್ತಿಮಾಹ. ಸಂಪ್ರಾಪ್ತೆ ಷೋಡಶೇಬ್ದೇ ತು ಮಾರ್ಕಂಡೇಯಸ್ಯ ಧೀಮತಃ ಮೃಕಂಡುಃ ಶೋಕಧೀನಾತ್ಮ ವಿಲಲಾಪಾಕುಲೇಂದ್ರಿಯಃ ಮಾರ್ಕಂಡೇಯೋಪಿ ತಂ ದೃಷ್ಟ್ವಾ ವಿಲಪಂತಂ ಸುದುಃಖಿತಂ. ಮೃಕಂಡುರುವಾಚ ತವ ಹೇತೋರಹಂ ವತ್ಸ ಶೋಚಾಮಿ ಶೃಣುಮೇ ವಚಃ ಆಯು ಷೋಡಶ ವರ್ಷಾಣಿ ತವ ದತ್ತಂ ಪಿನಾಕಿನ ಸಕಾಲೋಯಮಿಹ ಪ್ರಾಪ್ತಃ ತಸ್ಮಾತ್ ಶೋಚಾಮಿ ನಂದನ. ವಸಿಷ್ಠ ಉವಾಚ ಪಿತ್ರೇತಿ ಕಥಿತಂ ಶ್ರುತ್ವಾ ಮಾರ್ಕಂಡೇಯೋ ಬ್ರವೀದಿತಿ ಮನ್ನಿಮಿತ್ತಃ ಪಿತಶೋಕಂ ಕದಾಚಿದಪಿ ಮಾ ಕೃತಃ ಯತಿಷ್ಯಾಮಿ ತಥಾ ತಾತ ಯಥಾಯಾಸ್ಯಾಂ ಯಮರ್ತ್ಯತಾಂ. ಸಮಾರಾಧ್ಯ ಮಹಾದೇವಂ ವಾಂಛಿತಾರ್ಥ ಪ್ರದಂ ಶಿವಂ ಮೃತ್ಯುಂಜಯಂ ವಿರೂಪಾಕ್ಷಂ ಸರ್ವಜ್ಞಂ ಸರ್ವದಂ ಸತಂ ಕಾಲಕಾಲಂ ಮಹಾಕಾಲಂ ಕಾಲಕೂಟ ವಿಶಾಶಿನಂ. ಇತಿ ಶ್ರುತ್ವಾ ವಚಸ್ತಸ್ಯ ಪಿತರಾವತಿ ಹರ್ಷಿತೌ ಸರ್ವಂ ಶೋಕಂ ಪರಿತ್ಯಜ್ಯ ಪ್ರಹೃಷ್ಟಾ ವಿದಮೂಚತುಃ ಪಿತರಾವೂಚತುಃ ತದ್ಗಚ್ಛ ಶರಣಂ ತಾತ ನಾತಃ ಪರತರಂ ಹಿತಂ. ವಸಿಷ್ಠ ಉವಾಚ ಪಿತ್ರೋರನುಜ್ಞಾಂ ಸಂಪ್ರಾಪ್ಯ ದಕ್ಷಿಣಾರ್ಣವರೋಧಸಿ ಲಿಂಗಂ ಸಂಸ್ಥಾಪ್ಯ ವಿಧಿವತ್ ಮಾರ್ಕಂಡೇಯೋ ನಿಜಾಹ್ವಯಂ ಪೂಜಿತಶ್ಚ ಮಹಾಭಕ್ತ್ಯ ಮಾರ್ಕಂಡೇಯೇನ ಶಂಕರಃ ಇತಿ. ಮೃತ್ಯುಕಾಲೇ ಶಿವಪೂಜಾನಿರತಂ ತಂ ಮಾರ್ಕಂಡೇಯಂ ಕಾಲಃ ಹಂತುಂ ಪ್ರಚಕ್ರಮೆ ತೇನ ಯೂನಾ ವಾರಿತಸ್ಯಾಪಿ ತಸ್ಯ ಕಾಲಸ್ಯ ಪ್ರವೃತ್ತಿಮಾಹ. ಶಿವಪೂಜಾ ಪ್ರಸಕ್ತಂ ಚ ತದ್ದಿನೇ ಸ್ತೋತುಮುದ್ಯತಂ ಆಜಗಾಮತಮುದ್ದಿಶ್ಯ ಕಾಲೋ ಮೃತ್ಯುಸಹಾಯವಾನ್ ವೃತರಕ್ತಾಂತನಯನಃ ಸರ್ಪವೃಶ್ಚಿಕ ರೋಮವಾನ್ ದಂಷ್ಟ್ರಾಕರಾಲವದನಃ ಚೂರ್ಣಿತಾಂಜನ ಸನ್ನಿಭಃ ಸಮಾಗಮ್ಯ ಚ ತಸ್ಯಾಸೌ ಕಾಲಃ ಪಾಶಮಪಾಸೃಜತ್. ಕಂಠಾರ್ಪಿತ ಮಹಾಪಾಶಃ ಮಾರ್ಕಂಡೇಯಸ್ತಮಬ್ರವೀತ್. ಮಾರ್ಕಂಡೇಯ ಉವಾಚ ಕಾಲತಾವತ್ ಪ್ರತೀಕ್ಷಸ್ವ ಕಾಲಂ ಮಮ ಮಹಾಮತೆ ನಿರ್ವರ್ತಯಾಮ್ಯ ಹಂಯಾವತ್ ಮಹಾಸ್ತೋತ್ರಂ ಜಗತ್ಪತೇಃ ಶಿವಸ್ತೋತ್ರಮನಿರ್ವರ್ತ್ಯ ನ ಕ್ವಚಿಚ್ಚ ವ್ರಜಾಮ್ಯಹಂ ನ ಸ್ವಪಾಮಿ ನ ಭೋಕ್ಷ್ಯಾಮೀತ್ಯೇತನ್ಮೇ ವ್ರತಮಾಹಿತಂ ಯೇತ್ರ ವಿಘ್ನಂ ಪ್ರಕುರ್ವಂತಿ ಶಿವಸ್ತೋತ್ರರತಾತ್ಮನಂ ತೇಚಿರೇಣ ವಿನಶ್ಯಂತಿ ತ್ವಾಮತೋ ವಾರಯಾಮ್ಯಹಂ. ಯಥೈವ ರಾಜಭೃತ್ಯಾನಾಂ ರಾಜಶಾಸ್ತೈವ ನಾಪರಃ ತಥೈವ ಶಿವಭಕ್ತಾನಾಂ ಶಾಸ್ತಾಸೌ ಪರಮೇಶ್ವರಃ. ವಸಿಷ್ಠ ಉವಾಚ ಸ ಏವಂ ತರ್ಜಿತಸ್ತೇನ ಭಗವಾನ್ ವಿವೃತೇಕ್ಷಣಃ ಕಾಲೋ ಭೃಶಂ ಋಷೇತ್ಯಾಹ ಗ್ರಸನ್ನಿವ ಜಗತ್ರಯಂ. ಕಾಲ ಉವಾಚ ಕಿಂವಾತ್ರ ಬಹುನೋಕ್ತೇನ ಪಶ್ಯ ಮೇ ವಿಕ್ರಮಂ ಬಲಂ ಸಪಾತು ತ್ವಾಂ ಮಹಾದೇವಃ ಯಸ್ಯದಾಸೋಸಿ ಸಾಂಪ್ರತಂ. वसिष्ठ उवाच तेनैव गर्जता राजन्न कालेनासौ महामुनिः ग्रस्थुं हठात् समारब्धः राहुणैवं यथाशशी इति स्वभक्तयातनां सोढुमक्षमः भगवान् शिवः लिङ्गात् प्रादुर्बभूवेत्याह लिङ्गादथ समुत्तस्थौ मूर्तिमान् परमेश्वरः इति कालस्य ताडनेन भगवान् मार्कण्डेयं ररक्ष इत्याह गर्जन्मेघ इवोदग्रं हुङ्कृतेन स तत्क्षणात् उद्धृत्य पादकमलं प्रजहार भुजान्तरे पादप्रहारचकितः दूरे मृत्युः पपातः इति कोपाविष्टं तं भगवन्तं स्तुत्यातोषयामास मार्कण्डेयः इत्याह दूरे पतितमालोक्य कृतान्तं भीषणाकृतिं मार्कण्डेयोऽथ तुष्टाव तेन स्तोत्रेण शङ्करम् इति अस्मिन्नध्याये मार्कण्डेयकृतं शिवस्तोत्रम् अवधेयं तद्धि तेन कृतं शिवप्रपदनं द्योतयति तद्भक्त्या प्रीतः भगवान् शिवः तस्मै दीर्घमायुः प्रायच्छत् इत्याह आयुःप्रादादपर्यन्तम् अनेकप्रलयावधि मार्कण्डेयो महातेजाः देवदेवप्रसादतः अमृतत्वमनुप्राप्य ददर्श प्रलयान् बहून् इति मार्कण्डेयकृतशिवस्तोत्रपारायणेन भाषणमिदं समापयामि। मार्कण्डेय उवाच रत्नसानुशरासनं व्रजताद्रिशृङ्गनिकेतनम् शिञ्जिनीकृतपन्नगेश्वरमच्युतानलसायकम् क्षिप्रदग्धपुरत्रयं त्रिदशालयैरभिवन्दितम् चन्द्रशेखरमाश्रये मम किं करिष्यति वै यमः पञ्चपादपपुष्पगन्धिपदाम्बुजद्वयशोभितम् भाललोचनजातपावकदग्धमन्मथविग्रहम् भस्मदिग्धकलेवरं भवनाशिनं भवमव्ययम् चन्द्रशेखर।